0: ಗಂಗುವಲ್ಲೆ ಸಾಂಬೆ
1: ಇಯರ ಬಸ್ಸು ಜುನ್ನು ನೆಕೌಲೋ ಅಯ್ಯರಿ ಕೊಡೋ ಅಲ್ಲೆರ ಮೇ ಮಾಕು ಬರುತ್ತಿಕೆ ನಿ ಸಣ್ಣ ಮಲ್ಲ ಕುಕನ್ನ ಚಿನ್ನ ಕುಡತ ನಕಿ ಮಲ್ಲ ಕುಂಡಿಲ ಇಲ್ಲ ಮಲೆ ಲಕ್ಕುರಸಿಲ್ ಪೋರನ್ನ ಕೆತ ಸಿಗಾ ನಿಯಾನ ಕೆತ ಉಡಿ ನಿಂತಿಯರ ಮುಸ್ಸು ಉಡಂಗ ಸಿಪತ್ತಲ್ಲೇ.